ಪಾಂಬಿಯಶಿಗಿ ಮರ ಅಸಿ ಹೆಕ್ಕಕ್ಪದ ಮಹಿ ಧುಯಿ ಮೆಗ್ರುಕುಂನ ಮಹಿಯದು ಸೌಜಿಂದುನ ಲೈ ಥೋಕ್ಲಿಬ ಅಮಸುಂಗ್ ಸೌಗತ್ಲಕ್ಲಿಬ ಮಹಿ ಅಸಿಸು ಅಂಗಾಂಗ್ಬನಿ ಪಾಂಬಿಯಸಿಗಿ ಕಾನಬಸಿಂಗ್ದಿ ಇ ಸೆಂಹನ್ಬದ ಮತೆಂಗ್ ಪಾಂಗಿ ಲೈಹೌ ಫಹಲ್ಲಿ ಪಾಂಬಿಯಶಿನ ಉನ್ಸಾಗಿ ಉಯ್ಬ ಲೈನಾ ಕಯಾದಗಿಸು ಗಾಕ್ಥೋಕ್ಪಂಗಮ್ಮಿ.

ತಹಂಜರಿಬ ಇಸೆಯಸಿ ಮಿತ್ರಂ ಕೈಥಿಲ್ ಫಿಲ್ಮ್ ಅಸಿದಗಿ ತಪನ್ ಪ್ರಧಾನ್ಗೆ ಖೊಂಜಲ್ದ ಹೋಮೇಂದಿ ವೈನ ಸೇರಿಂಗ್ಬ ಜಿ ಸೂರ್ಯಚಂದ್ರ ಶರ್ಮನ ಸೇರಂಗ್ ಬಿಸೈನಿ.

ಲೈಬಾಕ್ ಅನಿನ ತೆಂಗ್ಬಾಂಗ್ ಪಿನದುನ ನಾಕಲ್ ಅನಿಮಕ್ಕಿ ಕಾಣವ ಫಂಗಲಿ ಹಾಯ್ನಸು ಮಹಾಕ್ನ ಮಖಾ ತಾಕಿ. ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಹೈರಿ ಲಾಕ್ಲಿಬ ನುಮಿತ್ ಖರ ನಿಯಸಿದ ಲೈಬಾಕ್ ಅಸಿಗ ಅಯಾಂಬ ಸರುಕ್ತ ಕುಮ್ಗಿ ನೋಂಗ್ ಅಕನ್ಬ ಮೋಂಗ್ದ ಸುಗನಿ. ಲಾಕ್ಲಿಬ ನುಮಿತ್ ಮರಿ ಮಂಗಾ ನಿಯಸಿದ ಲೈಬಾಕ್ ಅಸಿಗೆ ಮಯೈ ಥಂಗ್ಬ ಸರುಕ್ತ ಅಕನ್ಬ ನೋಂಗ್ ಶೂರಬ ಯಾಯ್. ಹರಿಯಾಣ ಪಂಜಾಬ್ ಗುಜರಾತ್ ಅಮಸುಂಗ್ ರಾಜಸ್ಥಾನ್ಗಿ ಮಫಂ ಕಯಾದ ಖಾ ನೋಂಗ್ ಶುಬ್ಗಿ ಕುಮ್ಗಿ ನೋಂಗ್ ಲಾಕ್ಲಿಬ ನುಮಿತ್ ಮರಿ ಮಂಗಾ ನಿಯಸಿಗೆ ಮನುಂಗ್ದ ಯೌರಕ್ಲಬ ಯಾಯ್. ಮಪಾಲ್ ಥೌರ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ್ಗೆ ನುಮಿತ್ ತರುಕ್ನಿಗೆ ಕತಾರ್ ಬಹರಿನ್ ಕ್ವೇತ್ ಅಮಸುಂಗ್ ಒಮಾನ್ ಕೊಂಚತ್ ನಸಿದಗೆ ಹೋರಗನಿ. ಮಾಕಿ ಕೊಂಚತ್ ಅಸಿದ ಡಾಕ್ಟರ್ ಜಯಶಂಕರ್ನ ಲೈಬಾಕ್ ಸಿಂಗ್ ಅದುಗೆ ಮಪಾಲ್ ಥೌರ ಮಂತ್ರಿ ಸಿಂಗ್ ಅಮದೇ ಅತೈ ಲುಚಿಂಗ್ಬ ಕಯಾಗ ಉನದುನ ವರಿ ಸಾನಗನಿ. ಮಪಾಲ್ ಥೌರ ಮಂತ್ರಾಲಯನ ಹಾಯ್ ಮಾಕಿ ಕೊಂಚತ್ ಅನಿ ಅಸಿ ಕೊಂಚತ್ ಅಸಿನ ಲೈಬಾಕ್ ಸಿಂಗ್ ಅಸಿಗ ಭಾರತ್ ಕಲೈನಬ ಮರಿ ಹೇನ ಫಗಲ್ ಹನ್ಬಗ ಲೋಯ್ನನ ಲಮ್ದಮ್ ಲಮ್ದಮ್ಗೆ ಓಯ್ನ ಸೌಖತ್ನಬಗೆ ಮತಾಂಗ್ದ ಮಕ್ಕಳಿಗೆ ಮೋಟ್ಸಿಂಗ್ ಪೊಂದೋಕ್ನಬಗೆ ಖುದೊಂಚಾಬಸು ಫಂಗಲ್ಲಗನಿ. ಲೈಬಾಕ್ಸಿಂಗ್ ಅಸಿಗೆ ಕೊಂಚತ್ ಲೋಯ್ರಬತುಂಗ್ದ ಡಾಕ್ಟರ್ ಜಯಶಂಕರ್ನ ಥಾ ಅಸಿಗೆ ತರಹೊಂದೊಯ್ದ ನ್ಯೂಯಾರ್ಕ್ದ ಚತ್ತುನ ಲಿಸಿಂಗ್ ಅನಿ ಕುನಿಪಾನ್ ಕುನ್ಮಾಪನ್ಗೆ ಓಯ್ನ UN ಸೆಕ್ಯುರಿಟಿ ಕೌನ್ಸಿಲ್ದ ಭಾರತ್ಗೆ ಒಫಿಷಿಯಲ್ ಕ್ಯಾಂಪೇನ್ ಹೌದೋಕನಿ. ತುಂಗ್ದ ಮಹಾಕ್ನ ಇಂಡಿಯಾ ಯುರೋಪಿಯನ್ ಯೂನಿಯನ್ ಟ್ರೇಡ್ ಆ್ಯಂಡ್ ಟೆಕ್ನಾಲಜಿ ಕೌನ್ಸಿಲ್ಗೆ ಅಹುಂಸುಬ ಮಿಫಮ್ದ ಸರುಕ್ ಯಾಗನಿ. ಥಾ ಅಸಿಗೆ ತರಾಮರಿ ಅಮಸುಂಗ್ ತರಾಮಂಗಾದ ಬ್ರುಸೆಲ್ಸ್ದ ಯುರೋಪಿಯನ್ ಯೂನಿಯನ್ ಅಮಸುಂಗ್ ಬೆಲ್ಜಿಯಂಗೆ ಮಹಾಕ ಫಮ್ಮಾನಬ ಮಂತ್ರಿಸಿಂಗಸು ಮಹಾಕ್ನ ವರಿ ಸಾನಗನಿ. ಸರ್ಕಾರನ ತಿಲ್ಹೌ ಥಾಬ ಮಿಯೋಯ್ಸಿಂಗ್ದಗೆ ತಿಲ್ಹೌ ಲೈಬಗೆ ಮಮ್ಮಲ್ ಚಾದ ತರಹೊಂದೊಯ್ ಹೆನ್ಗದ್ ಹನ್ಖ್ರೆ. ಹಾನ ಕ್ವಿಂಟನ್ ನಮ್ಮದ ಲುಪಾ ಲಿಸಿಂಗ್ ಅಮ ಚನಿಪಾನ್ ಹುಂಬುದ್ರಾ ಮಂಗ ಪಿರಂಬದು ಹೌಜಿಕ್ ಲುಪಾ ಲಿಸಿಂಗ್ ಅನಿ ಚಾಮ ಕುನ್ಮಂಗ ಪೀರಗನಿ. ಕನ್ಸೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಂತ್ರಾಲಯನ ಹಾಯ್ ನೌನ ಮಮ್ಮಲ್ ಹೆಂಗತ್ಪ ಅಸಿನ ಲೌಮಿಸಿಂಗ್ ಸೆಂಥೋಕ್ ಹೆಂಗತ್ ಹನ್ಬಗ ಲೋಯ್ನ ಸರ್ಕಾರನ ಸಾಂಗ್ ವಾಂಗ್ನ ತಿಲ್ಹೌ ಲೈಸಿನ್ಬ ಗಮ್ಲಗನಿ. ಫಿಫಾ ವರ್ಲ್ಡ್ ಕಪ್ ಲಿಸಿಂಗ್ ಅನಿ ಕುಂತರುಕಿ ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಮದ ಫ್ರಾನ್ಸ್ಗ ಮೊರೊಕ್ಕೋಗ ಠೆಂಗನರಗನಿ. ನರಾಂಗ್ ನುಮಿದಾಂಗ್ ಪುಂಗ್ ತರಾಮಖಾಯ್ದ ಸಾನಕಿಬ ರೌಂಡ್ ಆಫ್ 16 ಮ್ಯಾಚ್ ಅಮದ ಮೊರೊಕ್ಕೋನ ಕನಾಡಾಬು ಪಾಂಜಲ್ ಅಹುಂ ಸಿನೋದ ಅದುಗ ನಸಿ ಅಯುಕ್ ಅಂಗನ್ಬದ ಸಾನಕಿಬ ತೋಪ ರೌಂಡ್ ಆಫ್ 16 ಮ್ಯಾಚ್ ಅಮದನ ಫ್ರಾನ್ಸ್ನ ಪರಾಗುವೆಬು ಪಾಂಜಲ್ ಅಮ ಸಿನೋದ ಥೊಯ್ದುನ ಕ್ವಾರ್ಟರ್ ಫೈನಲ್ ಚಂಕಿವನಿ. ರೌಂಡ್ ಆಫ್ 16 ಮ್ಯಾಚ್ಸಿಂದ ನಸಿ ಅಹಿಂಗ್ ನೊಂಗ್ಯಾಯ್ ಮತ್ತುಂಗ್ ಪುಂಗ್ ಅಮ ಮಖಾಯ್ ತಾಬದ ಬ್ರಾಜಿಲ್ಗ ನೋರ್ವೆಗ ಹಯಂಗ್ ಅಯು ಪುಂಗ್ ಮಂಗ ಮಖಾಯ್ದನ ಮೆಕ್ಸಿಕೋಗ ಇಂಗ್ಲೆಂಡ್ಗೆ ಸಾನಗನಿ. ಹೌಜಿಕ್ ಅರುವೈಬದ ಮರುವೈಬ ಪಾವ್ ಅಮುಖನ ರಾಜ್ಯ ಅಸಿದ ಥಾ ಅಮಚುಂದ ಚಥರಕ್ಪ SIR ಗೆ ಡ್ರಾಫ್ಟ್ ಎಲೆಕ್ಟೊರಲ್ ರೋಲ್ ಫೋಂಗ್ಬಗೆ ಥೌರಂ ಹೌಜಿಕ್ ಪಂಗ್ಥೋಕ್ಲಿ. ಸೆಕ್ಯುರಿಟಿ ಫೋರ್ಸ್ನ ಇಂಫಾಲ್ ಜಿಲ್ಲಾದಗೆ ಗಂಜಾ ಅನಿ ಸಿಂಗ್ನಬ ಪೊಲಂ ಕಿಲೋಗ್ರಾಮ್ ಚನಿ 93 ಹೆನ್ಬಗ ಲೋಯ್ನನ ಮಿಯೋಯ್ ಮರಿ ಫಾರೆ. ಆಗಸ್ಟ್ 19 ಫಾವ ಚಥಗದಬ ಸಂಸತ್ಗೆ ನೋಂಜು ಮಿಫಮ್ ಥಾ ಅಸಿ 20 ಹೌರಗನಿ. ಅಮಸುಂಗ್ ನೋಂಥಕ್ ಲಂಬಿ ಹೆನ್ನ ಪಾಕ್ಥೋಕ್ ಚೌಕ್ಥೋಕ್ ಹನ್ನಬಗೆ ಪಾಂಡಮ್ದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ವಿಕ್ಸಿತ್ ಉಡಾನ್ ಹೌದೋಕ್ರೆ. ಪಾವ್ ಲೊಯ್ಜರೆ.

0: ಸಲ್ಲಿಸಿದ. ಡಿಪಾರ್ಟ್ಮೆಂಟ್ ಆಫ್ ಜುಲೋಜಿ ಮಣಿಪುರ್ ಯೂನಿವರ್ಸಿಟಿಗೆ ಪಿಎಚ್ಡಿ ಸ್ಕಾಲರ್ ಲಶ್ರಮ್ ನಿಲಪ್ರಿಯಾಗ ಉನದುನ ವರಿಸಾಬ ಉನ ಜಗದೌರಿಬಸಿಂಗ್ದಿ ಮುತುಮ್ ಲಾಂಗ್ಲೆಂತೋನ್ ಅಮದಿ ಲಶ್ರಮ್ ಮಾಲಿಮಾನ್ಬ ಮೈತೆ.
1: ನಾರೋಗಿ ಖೊಂಜಲ್ ಥೋರಂದ ಲೈಶ್ರಮ್ ನಿಲಪ್ರಿಯಾಬು ತರಾಮ್ ನೋಕ್ಚರಿ
2: ಅಹಾನ್ಬ ಮಗ್ದದ ಆಕಾಶವಾಣಿ ಇಂಫಾಲ್ನ ಸಂತೋಪ ನಾರೋಗಿ ಖೊಂಜಲ್ದ ಐಬು ಸರುಕ್ ಯಾವ ಫಂಗನ್ ಬಿಬೈದಮಗ್ದ ಥಗರ್ವ ಫಂಗ್ದುಕ್ಚರಿ
0: ಅಹಾನ್ಬದ ಮರುಕಿ ಇಮಾ ಪಾಬುಂ ಮಿಂಗ್ ಇಚಿನ್ ಇನ್ನಾವ್ ಲೈಫಮ್ ಅಮದಿ ಮಹಿ ಮಸಿಂಗಿ ಥಾಕ್ನ ಚಿಂಗ್ಬ ಸಿಂಗ್ ಹಾನ ಥಂಬಿಯು
2: ಐಗಿ ಮಿಂಗ್ ಲೈಶ್ರಮ್ ನಿಲಪ್ರಿಯಾ ಐ ಲಂಗ್ ಥಬಾಲ್ ಕುಂಜ ಅವಾಂಗ್ ಲೈಕಾಯಿ ಕಾಂಚಿಪುರ್ದಗಿನೆ ಅದುಗ ಐಗಿ ಬಾಬಾಗಿ ಮಿಂಗ್ನ ಲೈಶ್ರಮ್ ಪ್ರಿಯ ಕುಮಾರ್ ಸಿಂಗ್ ಮಮಾಗಿ ಮಿಂಗ್ನ ಲೈಶ್ರಮ್ ಓಂಬಿ ನಿಂಥೌಜಮ್ಮ ತೌಲೆ ಬಿದೇಬಿ ಐಸೆ ಇಚಲ್ ನಾಹುಂ ಸುಯ್ ಐಗಿ ಇಥಕ್ತ ಇಬುಂಗ್ ಅನಿ ಲೈರಿ ಐದುಗ ಐನ ಅತೋಂಬಿನೆ ಐಗಿ ಮಹೈ ಮಸಿಂಗಿ ಥಾಕ್ನ ಬೇಬಿ ಕ್ಲಾಸ್ದಗಿನ ಕ್ಲಾಸ್ ಟೆನ್ ಫಾವ್ಬನ ಕೆಥೋಲಿಕ್ ಸ್ಕೂಲ್ ಕಾಂಚಿಪುರ್ದ ತಮ್ಜರೆ ಕ್ಲಾಸ್ ಇಲೆವೆನ್ ಟ್ವೆಲ್ವ್ನ ಮಿಲೇನಿಯಮ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಸ್ ಕ್ವಾಕಿಥೆಲ್ ಲೈಬದ ತಮ್ಜರೆ 2017 ಐ ಟ್ವೆಲ್ವ್ ಪಾಸ್ ಆತೋರ್ ಮತ್ತೊಂದ 2020 ಬಿ ಎಸ್ ಸಿ ಜುಲೋಜಿ ಆನರ್ಸ್ದ ಗ್ರಾಜುಯೇಟ್ ಲೋಷಂಜರೆ 2022 ಪಿ ಜಿ ಮಾಸ್ಟರ್ ಡಿಪಾರ್ಟ್ಮೆಂಟ್ ಆಫ್ ಜುಲೋಜಿ ಮಣಿಪುರ್ ಯೂನಿವರ್ಸಿಟಿ ಮಖಾದ ಲೋಷಂಜರೆ ಅದುಗ 2023 ಪ್ರೊಜೆಕ್ಟ್ ಡಿ ಎಸ್ ಟಿ ಎ ಸಿ ಆರ್ ಬಿ ಎನ್ ಆರ್ ಎಫ್ ಗೆ ಮಖಾದ ಪ್ರೊಜೆಕ್ಟ್ ಅಸೋಸಿಯೇಟ್ ರಿಸರ್ಚ್ ಫೆಲೋ ಅಮ್ಮ ಅವನ ಜಾಯಿನ್ ತೋಸಂಜರೆ ಅದುಗ 2024 ಐ ಪಿ ಎಸ್ ಟಿ ಎನ್ರೋಲ್ ತೌಬನೆ ಪ್ರೊಫೆಸರ್ ಖೇತ್ರಿ ಮಯೂಮ್ ಬ್ರಿಲಾ ಡಿಪಾರ್ಟ್ಮೆಂಟ್ ಆಫ್ ಜುಲೋಜಿ ಮಖಾದ ಸ್ಕಾಲರ್ ಮೊಯ್ನ ಲೈಜರಿ
1: ಹೋಯ್ ಮರುಪ್ಗೆ ಮತಾಂಗದಸು ಖರ ಖಂಗ್ಮಿನಕ್ರೆ ಅದು ಮರುಪ್ ಮರುಪ್ ಸೋಂಗಿ ಪೌದಮ್ಸೆ ಮಸಿ ಅಕ್ಕಿಗೆ ನಹಾಸಿಂಗ್ನ ಹೈಜಬತಾರೆ ಮಕ್ಕಿನ ತಾರಕಾಂದ ಕರಿ ಕರಿ ಕಾಣಬ ಫಂಗ್ಬ ಯಾವಗೆ ಹೈಬದುಸು ಥಂಬಿಯು
2: ಐ ಪೌದಮ್ಸಿಗಿ ಮತ್ತುಂಗ್ ಇನ್ನ ಅಂಗಸಿಗಿ ನಹಾಸಿಂಗ್ದ ಹೈಜನಿಂಗ್ಬಸೆ ಗ್ರೀನ್ ಅಂಟರ್ಪ್ರಿನರ್ಶಿಪ್ ಅಮಸೂಂಗ್ ಕೆರಿಯರ್ ಅಪರ್ಚುನಿಟಿ ಕಯಾ ಪಿಬ ಗಂಗನಿ ಹೈಬಸೆ ಅಚೌಬ ಥಾಜಬ ಅಮನೆ ಅಹಾನ್ಬದ ಐನ ಥಂಜನಿಂಗ್ಬಸೆ ಇನ್ಸೆಕ್ಟ್ ಫಾರ್ಮಿಂಗ್ ತೋಬ ಸಿದ ಸ್ಮಾಲ್ ಸ್ಕೇಲ್ ನತ್ರಗನ ಕಮರ್ಷಿಯಲ್ ಫಾರ್ಮ್ ಓಯ್ನ ತೌಬಿಬ ಹರಬದ ಅಕ್ಕಿ ತಿನ್ಸಿಂಗ್ದ ವಾಹಿ ಕೌಜೇಂಗ್ ಅಸಿನಚಿಂಬ ಮಯಾಮಸೆ ಅಕ್ಕಿನ ಯೋಪ ಮತಂದ ಅಕ್ಕಿ ಲಂ ಅಮದಿ ಇಸಿಂಗ್ಸಿಂಗ್ದ ಯಾಮ್ ಕ್ಯಾ ಕಾ ಹಿನ ಚಂಗದಬನ ಓಯ್ದ ಇನ್ಸೆಕ್ಟ್ ಫಾರ್ಮಿಂಗ್ದ ವಾದಬ ಅನಿಶುಬದೈನ ಥಂಜನಿಂಗ್ಬಸೆ ಅಕ್ಕಿ ಪ್ರೊಸೆಸ್ ಇನ್ಸೆಕ್ಟ್ ಬೇಸ್ ಫುಡ್ ಅನ್ ಸೆಂಗಟ್ಬ ಅಕ್ಕಿ ಕರಮೋಂಗ್ದ ಸೆಂಗನೆ ಹಾಯ್ಬದ ಪ್ರೋಟೀನ್ ಪೌಡರ್ ಎನರ್ಜಿ ಬಾರ್ಸ್ ಅದೇ ಕುಕೀಸ್ ಬಿಸ್ಕುಟ್ನ ಚಿಂಬ ಅಮಸುಂಗ್ ಸಾನರುಯ್ ಅಮದಿ ಅಂಗಾಂಗ್ಸಿಂಗ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಅಮ ಓಯ್ನ ಸೇಂಬ ಗಮಕ್ಪ ಅದಗಿ ಅಹುಮ್ಸುಂಬದ ಐನ ಥಂಜನಿಂಗ್ಬಸೆ ಮಾರ್ಕೆಟಿಂಗ್ ಅಮದಿ ಸ್ಟಾರ್ಟ್ ಅಪ್ ತೋಬ ಗಂಬಗಿ ಯಂಗ್ ಎಂಟರ್ಪ್ರಿನರ್ಸ್ ನಹಾ ಓಯ್ಬ ಕಯಾನ ಇಂಟರ್ಮೀಡಿಯೇಟ್ ಬ್ರಾಂಡ್ ಅಮದಿ ಇನ್ಸೆಕ್ಟ್ ಬೇಸ್ ಫುಡ್ ದ ಬಿಸ್ನೆಸ್ ಅಮ ಓಯ್ನ ಅಕ್ಕಿ ಸೇಂಬ ಗಮನಕ್ಪಸೆ ಸಿದ ಪ್ರಡಕ್ಷನ್ ಪುಥೋಪ ಗಂಬ ಅದಗಿ ಆನ್ಲೈನ್ ಸೇಲ್ ಅಮಸುಂಗ್ ಡಿಜಿಟಲ್ ಮಾರ್ಕೆಟಿಂಗ್ ತೋಬ ಯಾರಗನಿ ಹಾಯ್ಬಸೆ ಥಂಜಗೆ ಅದುಗ ಮರಿಸುಬದ ಅಕಾಡೆಮಿಕಲಿ ಓಯ್ನಸು ರಿಸರ್ಚ್ ಅಮಸುಂಗ್ ಇನ್ನೋವೇಷನ್ದ ಚಂಗ್ಸಿನ್ಬ ಹಾಯ್ಬದಿ ಮಕ್ಕಿ ನ್ಯೂಟ್ರಿಷನಲ್ ಇವಾಲ್ಯೂಯೇಟ್ ತೋರುವ ಮತ್ತುಂಗ್ದ ಫುಡ್ ಸೇಫ್ಟಿ ಅಮಸುಂಗ್ ಕ್ವಾಲಿಟಿ ಕಂಟ್ರೋಲ್ ತೋಬ ಅದುಗ ಅರೋಯ್ಬದ ಪಾಪ್ಯುಲರೈಜೇಷನ್ ಹಾಯ್ಬದಿ ಮಾಡರ್ನೈಜೇಷನ್ ಲಾಗ್ಬದಗಿ ರೆಸ್ಟೋರೆಂಟ್ ಕಯಾದ ಇರಂದಮ್ದ ಫಂಗ್ದವ ಸೀ ಫುಡ್ ವೆಸ್ಟರ್ನ್ ಫುಡ್ ಕೊರಿಯನ್ ಫುಡ್ನ ಚಿಂಬಸಿಂಗ್ ಚೌನ ಯೋಖಲಿಲಿಬಸೆ ಅಸುಮ್ನ ಇರಂದಂಗಿ ಕೌಥೋಕ್ಲೂರಬ ಅಮಸುಂಗ್ ಮಾಂಗ್ಲಕ್ಕದೊರಿಬ ನ್ಯೂಟ್ರೇನ್ ಯಾಮ್ನ ವಾಂಗ್ಬ ತಿನ್ಸಿಂಗ್ ಅಸಿನಸು ಮಹು ಸಿನ್ಬ ಯಾಯ್ ತುಂಗ್ದ ಪಿಥ್ರಿಬಿಗಿ ಮಫಮ್ ಕಯಾದ ಫುಡ್ ಇಂಪೋರ್ಟ್ ಅಮಸುಂಗ್ ಎಕ್ಸ್ಪೋರ್ಟ್ ಓಯ್ನ ಯಾಮ್ನ ಚೌನ ಮಾಯ್ ಪಪ್ಪ ಯಾಯ್ ಹೇಬಸಿ ಥಂಜಗೆ
0: ನಿಲಪ್ರಿಯಾನ ಹಾಯಿರುವ ರಿಸರ್ಚ್ ಟಾಪಿಕ್ಸೆ ಕರೀನ ಇಥಿಲ್ ಪೀರಗ ಖನ್ಬಿರಕ್ಕಿವನು ಹಾಯ್ಬದುಗಿ ಮತಾಂಗ್ದಜು ಖಜಿಕ್ ಥಂಬಿರಮು
2: ಐ ಥಂಜಗೆ ಐಸೆ ಟ್ವೆಲ್ ಪಾಸ್ ಆಗ್ತೋಬದೆ ರಿಸರ್ಚ್ಗೆ ಫೀಲ್ಡ್ ಚಂಗ್ಬದೆ ಅದು ಪಾಮ್ಜೆ ಅದನ್ನ ಐ ಮಾಸ್ಟರ್ ಲೋರ ಮತ್ತುಂಗ್ದ ಇಯನ್ ಹಾನ್ಬ ಟಿ ಎಸ್ ಟಿ ಎ ಸಿ ಆರ್ ಬಿಗೆ ಪ್ರೊಜೆಕ್ಟ್ಸಿದ ಜಾಯಿನ್ ತೌಜ್ರಿಂಗಾಯ್ದ ಬೆಂಬು ಸ್ವಚ್ಛ ಮಣಿಪುರ್ ಹಾಯ್ದನ್ನ ಸಿದ ಸೊಯ್ಪು ಸೊಯ್ದೋನ ಚಿಂಬ ಮಕ್ಕಳ ಕ್ಯಾಗಿ ಥಿಜಂಜರಗ ಪ್ರೊಜೆಕ್ಟ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಖಾದ ಪ್ರೊಜೆಕ್ಟ್ ಅಮದಿ ಥಾಜಗಿ ಸಿಸೆ ಐನ ಯಾಮ್ನ ಪಾಮ್ನದಿ ತೌಜಗಿಬ ಅದು ಲೈಬಕ್ ಥಿಬದಗಿ ಪ್ರೊಜೆಕ್ಟ್ಸೆ ಖನ್ಬಿರತ್ತೆ ಐನ ಒಜಾಸಿಂಗ ತಾನವ ಮತಂದಸು ಬೆಂಬುಗಿ ಮತಾಂಗದಿ ಥಿಜನ್ಬಸೆ ಮೀಸೆ ಯಾಮ್ನ ಲೈರೆ ಅದು ನಂಗಿ ಪೋಸಿಜು ಯಾಮ್ನ ಲೈಬನ್ನ ಖಲಕ್ತಬಗಿಸು ಓರಂಗನೆ ಏನ ಖಲೆ ಅದುಗಿ ಮತುಂಗ್ದ ಪಿ ಎಚ್ ಡಿ ಲಾಬ ಮತುಂಗ್ದದಿ ಐ ಓಜಾಜಿಂಗ ತಾನರೆ ನಂಗ್ನ ಖನ್ಬ ಮಖತಂಗ್ ತೋಬುರೋ ಹಾಯ್ಕಾಂದ ಐಸೆ ಸುಮ್ ಖಲಬ ಮತಂದ ಗ್ಲೋಬಲ್ ನ್ಯೂಸ್ ಪೇಪರ್ ಖಬರ್ದ ಚೆಫೋಂಗ್ದ ಆರ್ಟಿಕಲ್ದ ಯಾಮ್ ಚಾವ್ನ ಇನ್ಸೆಕ್ಟ್ಸೆ ಸೂಪರ್ ಫುಡ್ನೆ ಹಾಯ್ಬಸೆ ಯುರೋಪ್ನೋಮ್ದಗಿ ಅದಗಿ ಅಫಾವ ಯೂನಿವರ್ಸಿಟಿ ಆಕ್ಸ್ಫೋರ್ಡ್ ಕೊಲಂಬಿಯಾಗಿ ಸಾಹಿತ್ಯಗಿ ಮ್ಯಾಮ್ನ ಇಖಲಪ್ಪ ಆರ್ಟಿಕಲ್ ಮ್ಯಾಮ ಇನ್ಸೆಕ್ಟ್ ಎಸ್ ಎ ಫ್ಯೂಚರ್ ಸೂಪರ್ ಫುಡ್ ಹಾಯ್ಬಸೆ ಸಿ ಹಿರಮ್ದ ಯಾಮ್ನ ಲಾಖರೆ ಐಗೆ ಒಂದು ಇನ್ನೋಲ್ ಅಮಾವಿನ ಹಾಪಗ ತಿನ್ಗಿ ಮಕ್ಕಳಿಂಗ್ಸಿದ ಐನ ಸೂಪರ್ ಫುಡ್ ಒಯ್ಬ ಯಾಗದ್ರ ಹಾಯ್ದು ಥಿಗನ್ವ ಮತಂದ ಡಾಕ್ಯುಮೆಂಟೇಷನ್ ಕಯಾ ಫಂಗಿದೆ ವ್ಯಾಲಿಡೇಷನ್ಸು ಲೈತೆ ಅದ ಐನ ಸಿ ಪೋಚಿದೋ ಐನ ಐ ಚಂಚಂಚಬನೆ
1: ಮರು ಮಖಾ ಚಥಜರಕ್ಪಸಿದಿ ಮರು ಪೇಪರ್ಸೆ ಪ್ರೆಸೆಂಟ್ ತೌಬಿರಸೆ
2: ಐನ ಗಸಿ ಪಾತುಕ್ಚಗದರ್ವ ವಿಜ್ಞಾನಿ ಹಿರಮ್ ಅಸಿನ ಚಾಬ ಯಾಬ ತಿನ್ಸಿಂಗ್ನ ತುಂಗ್ದ ಸೂಪರ್ ಫುಡ್ ಓರಪ್ಪ ಯಾಬ ಯುನೈಟೆಡ್ ನೇಷನ್ ಗೆ ವರ್ಲ್ಡ್ ಪಾಪ್ಯುಲೇಷನ್ ಪ್ರಸ್ಪೆಕ್ಟ್ಗೆ ಮತ್ತುಂಗ್ ಇನ್ನ ಪಿಥ್ರಿಬಿಸಿದ ಲೈರಿಬ ಮಿಯೋಯ್ಬಗಿ ಮಸಿಂಗ್ ಅಸಿ ಚಹಿ ಲಿಸಿಂಗ್ ಕುನ್ಗೆ ಯಾಖೈದದಿ ಬಿಲಿಯನ್ ಮಾಪನ್ ಯೌರಗನಿ ಹಾಯ್ರಿ ಮಖಾ ತಾನ ಯು ಎನ್ ಗೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಎಫ್ ಎ ಓನ ಥಾದೋರಪ್ಪ ಚೈರೋಗಿ ಮತಾಂಗ ಅಸುಮ್ನ ಮಿಯೋಯ್ಬಗಿ

0: ಲೇಪ್ತನ ತಬಿಯು ಸೋಯ್ದನ ತಬಿಯು ಆಕಾಶವಾಣಿ ಇಂಫಾಲ್ಗೆ ಮೆಗಾಹರ್ಟ್ಸ್ ಸಾಮಗಮದ ಸ್ಮಿತ್ ಮಂಗಾರ ಸಂದೋಕ್ ಸರಿಬ ಎಫ್ ಎಂ ಸಂಗೈ ಚಾನೆಲ್ ಹೌಸಿಕ್ ಮತಂಗಿ ಥೌರಂ ಕಂಗ್ಲಾ ಚಾನೆಲ್ ರಿಗಿ ಪುನತ ಮಿನಸಿ
1: ಅದೊಮ್ಮ ಥೌರಂ ತಾವೇರಿಬ ಸಿ ಆಕಾಶವಾಣಿ ಇಂಫಾಲ್ಗೆ ನುಮಿದಾಂಗಿ ಥೌರಂ ಸಿಂಗ್ನಿ ಹೌಸಿಕ್ ಸಂದೋಕ್ ಸರಿ ಖುಂಗಂಗಿ ಥೌರಂ

0: ಅತಿಯಾಗಿ ಮಿನೋಗ್ ಫಿಲ್ಮ್ದಾಗಿ ಸಹಿಸಿ ತಾಯಿ ಸಕ್ಷೇಪಗಳನ್ನೆಲ್ಲ ಗುಡ್ ಈವ್ನಿಂಗ್ ಮಣಿಪುರದ ಲೈವ್ ಫೋನ್ ಇನ್ ಮಣಿಪುರಿ ಫಿಲ್ಮ್ ಸಹಿ ಸಂದೋಕ್ಸಬಲೋಯಿಸರೆ ನಸಿನ ವಿಧಾನ್ ಡ್ಯೂಟಿದ ಲೈಬಿರಿ ಇಂಜಿನಿಯರ್ ಸಿಂಗ್ ನಿಂಗ್ಥೌಸಮ್ ಕುನಾನ್ ಸಿಂಗ್ ಅಮದಿ ಮಣಿಕುಮಾರ್ ಸುನಾರ್ ಡ್ಯೂತಿ ರೂಮ್ಗೆ ಥೌ ಪುಬೀರಿವನ ಸುನಿಲ್ ಅಂಗೋಮ್ ಅದೊಂದು ಟೆಲಿಫೋನ್ ಒಸಕಿಬ ರೇಡಿಯೋ ಹೋಸ್ಟ್ ಥೋಕ್ಸೋಮ್ ರವಿಚಂದ್ರ ಅದೊಂದು ಥೌರಂ ತಾವಿರಿವ ಸಕಸ್ಬಾನಿ ಫಲ್ಗಿ ಸಂಗಾಯಿ ಚನಲ್ಗಿ ನುಮಿದಾಂಗಿ ಥೌರಂ ಪರಿಂಗ್ನೆ ಹೌಸಿಕ್ ನುಮಿದಾಂಗಿ ಪುಂಗ್ ಮಾಪನ್ ತಾರೆ ಮಣಿಪುರಿದ ಪಾವು ತಾವಿರಸಿ
1: ಆಕಾಶವಾಣಿ ಇಂಫಾಲ್ ಕೆಟ್ರಿಮಯುಂ ಚಿತ್ರಭಾನುನ ಪಾವು ಪಜರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಮಣಿಪುರದ ಎಲೆಕ್ಟ್ರಲ್ ರೋಲ್ಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ ಐ ಆರ್ ಲೋಷಿನ್ಕ್ರೆ ಇಂಫಾಲ್ ಕಿಲಂಫೆಲ್ ಪಾತಲ್ಲೇಬ ಚೀಫ್ ಎಲೆಕ್ಟ್ರಲ್ ಆಫೀಸರ್ಗೆ ಆಫೀಸ್ದ ರಾಜ್ಯಗೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅರುಣ್ ಕುಮಾರ್ ಸಿನ್ಹಾನ ಪಾಮು ಸಿಂಗ್ ದಹಾಯ್ ಅಪೂರ್ವ ವೋಟರ್ ಲಾಕ್ ಕೊನ್ ಲಿಸಿಂಗ್ ಮರ್ಫುದ್ರಹುಮ್ದೆ ಸುಬ್ನ ಹುಂಬುದ್ರಾ ತರುಕಿ ಮನುಂಗ್ದ ವೋಟರ್ ಲಾಕ್ ತರಾಮಾಪನ್ ಲಿಸಿಂಗ್ ಕುಂಟ್ರಾ ಮರಿ ಚಹು ಮರ್ಫುದ್ರಾ ಮಾಪನ್ನ ಮಕ್ಕಳಿಗೆ ಎನೋಮಿನೇಷನ್ ಫಾರ್ಮ್ ಪಿಸಿಕಲಕ್ಕಿ ಮಸಿಗೆ ಮನುಂಗ್ದ ನುಪಾ ಲಾಕ್ ಮಾಪನ್ ಲಿಸಿಂಗ್ ನಿಫು ಚಾಮ್ರಿ ನಿಫು ತರು ನುಪಿ ಲಾಕ್ ಮಾಪನ್ ಲಿಸಿಂಗ್ ಮರ್ಫುದ್ರಹುಮ್ದ ಚಾತು ಹುಂಫು ಅಮಸುಂಗ್ ಥರ್ಡ್ ಜೆಂಡರ್ನ ಚನಿ ಮರ್ಫುದ್ರಹುಮ್ದ ಯಾವ್ರಿ ಚಹಿ ತರ ನಿಪಾನಿಗೆ ನಂತರ ಮಾಪನ್ ಫಾವುಗೆ ಮನುಂಗ್ದ ಲೈಬ ಎಲೆಕ್ಟ್ರ ಮಸಿಂಗ್ನ ಲಿಸಿಂಗ್ ಕುನ್ ಚಾಮ್ರಿ ನಿಫು ನಿಥೋಯ್ನಿ ಡ್ರಾಫ್ಟ್ ಎಲೆಕ್ಟ್ರೋ ರೋಲ್ ಅಸಿದ ಮಿಯಾಮ್ನ ಎತ್ನಿಂಬ ಅಮದಿ ಮಕ್ಕಳಿಗೆ ವಕತ್ ನಸಿದಗೆ ಹೋರಗ ಆಗಸ್ಟ್ ಮರಿ ಫಾವ ತಂಗಲಕ್ಪ ಯಾಗನಿ ವಕತ್ ಕುದಿಂಗ್ ಸೆಪ್ಟೆಂಬರ್ ಅನಿ ಫಾವುದ ಕುಮ್ನ ಖನರ್ಬ ಮತುಂಗ್ದ ಫೈನಲ್ ಎಲೆಕ್ಟ್ರೋ ರೋಲ್ ಸೆಪ್ಟೆಂಬರ್ ತರುಕ್ತ ಫೋಂಗನಿ ಲೈಬಾಸಿಗೆ ಮಪಂ ಪಂನಮಕ್ತ ಸ್ಪೋರ್ಟ್ಸ್ ಆಥೋರಿಟಿ ಆಫ್ ಇಂಡಿಯಾನ ಸಿಂಧುನ ನೊಮಾಯಿಂಗ್ ಕುದಿಂಗ್ ಇಲೆಫ್ನ ಫಿಟ್ ಇಂಡಿಯಾ ಕ್ಯಾಂಪೇನ್ಗೆ ಮಖಾದ ಪಾಂಗ್ತೋಪ ಸಂಡೇ ಆನ್ ಸೈಕಲ್ ನಸಿ ಸಾಯ್ ಎಸ್ ಟಿ ಸಿ ಕುಮನ್ ಲಂಪಾಕ್ ಇಂಫಾಲ್ನ ಸಿಂಧುನ ಪಾಂಗ್ತೋಕ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕನ್ಸಿಯಸ್ ಕೋನ್ ಇಂಫಾಲ್ಗ ಕುಸಮ್ನರ್ಗ ಪಾಂಗ್ತೋಪ ಥೋರಂ ಅದುಂಗಸಿ ಅಯು ಸ್ಕೋನ್ಗೆ ಗೆಟ್ಟೆಗೆ ಸ್ಕೋನ್ಗೆ ವೈಸ್ ಪ್ರೆಸಿಡೆಂಟ್ ಅಮಸುಂಗ್ ವಕ್ಟಿ ವೇದಂತ ಇನ್ಸ್ಟಿಟ್ಯೂಟ್ ಮಿಷನ್ ಹೈಯರ್ ಸೆಕೆಂಡ್ರಿ ಸ್ಕೂಲ್ಗೆ ಸೆಕ್ರೆಟ್ರಿಗೆ ಥೌಸು ಪುರಿಬ ದ್ವಾರಕಾನಾಥ್ ದಾಸ್ನ ಲಂಥಾಕಿ ಸೈಕಲ್ಗೆ ಕೊಂಚಿಟ್ ಅದುದ ವಕ್ಟಿ ವೇದಂತ ಸ್ಕೂಲ್ಗೆ ಓಜಾ ಸಿಂಗ್ ಅಮಸುಂಗ್ ಮಹಿರೋಯ್ ಸಿಂಗ್ನ ಸರುಕ್ ಯಾಕಿ ಚಿಂಗೈ ಚಿಂಗ್ ಇಮೋಯ್ನು ಥೊಗೊಲ್ ಲುಪ್ನ ಸಿಂಧು ನಂಗಸಿ ವೈಥೌದ ಲೈಬ ಚಿಂಗೈ ಚಿಂಗ್ ಇಮಾ ಇಮೋಯ್ನು ಕುಬಮ್ದ ಉಚರ ಕ್ಯಾ ಥಮ್ ಥಾಕ್ರೆ ಥೊರಮ್ ಅದುದ ಸರುಕ್ ಯಾಕಿಬ ಲೈನಿಂಗ್ ಥೌ ಸನಾಮಿ ಟೆಂಪಲ್ ಬೋರ್ಡ್ಗೆ ಸೆಕೆತಿ ಸಂಧಾಮ್ ಗಂಧರಾಜ್ನ ಹೈ ಹೌಜಿಕ್ ಮಾಲೆಂಗಿ ಓಯ್ನ ಹೊಂಗ್ಲಕ್ಲಿಬ ಅಯಿಂಗ್ ಅಸಾಗಿ ಖಲ್ ಅಸಿ ನುಂಗಾನಿಂಗಾಯ್ ಓಯ್ರೆ ತುಂಗಿ ಮಿರೋಗಲ್ದಮಕ್ತ ಖಂಡುನ ಅಕ್ಕೊಯ್ಗೆ ಅಕೋಯ್ಬಿಗೆ ಫಿಬಮ್ ಗಾಕ್ ಸೆನ್ಬ ಮತ್ತಮ್ ಓಯ್ರೆ ಡಿಸ್ಟ್ರಿಕ್ ಲೈಬ್ರರಿ ಕಮ್ ಯೂತ್ ಸೆಂಟರ್ ಥೌಬಾಲ್ ಅಥೋಪಮ್ನ ಮಹಿರೋಯ್ ಅಮದಿ ತೊಂಗಾನ್ ತೊಂಗಾನ್ ಮಲ್ಲಮ್ ಕ್ಯಾದ ಥೊಯ್ದೋ ಹೆಂದೋಕ್ಲಬ ಮಿಯೋಯ್ಸಿಂದ ಚೇಯಿ ಕುದಿಂಗಿ ಪುನಿಂಗ್ ಥಗುತ್ತುನ ಲಾಕ್ಪ ಗುಮ್ ತರಾನಿಪಾನ್ ಶುಭ ಡಿ ಎಲ್ ಸಿ ವೈ ಸಿ ಅವಾರ್ಡ್ ಲಿಸಿಂಗ್ ಅನಿ ಕುಂತರು ಎಂಥೋಕ್ರೆ ಸೆಂಟರ್ ಎಸಿಗೆ ಹೋಲ್ದ ಪಾಂಗ್ತೋಪ ಥೊರಮ್ ಅದುದ ಎಮ್ ಎಲ್ ಎ ಸೂರ್ಯಕುಮಾರ್ ಒಕ್ರಮ್ ಹಾನಗಿ ಎಮ್ ಎಲ್ ಎ ಒಕ್ರಮ್ ಲಂಧೋನಿ ಥೌಬಾಲ್ ಮ್ಯುನಿಸಿಪಲ್ ಕೌನ್ಸಿಲ್ಗೆ ಕೇರ್ ಟೇಕರ್ ಚೇರ್ಪರ್ಸನ್ ಕೆ ಎಸ್ ವಿಶ್ವಜಿತ್ ಡಿ ಎಲ್ ಸಿ ವೈ ಸಿಗೆ ಪ್ರೆಸಿಡೆಂಟ್ ಡಾಕ್ಟರ್ ಎಲ್ ರೋಮೇಂದ್ರೋ ಸರುಕ್ ಯಾಕಿ ಥರಮ್ ಅದುದ ಪುನ್ನ ಮಿಯೋಯ್ ಕುಂಟ್ರಾ ತರುಕ್ತ ಅವಾರ್ಡ್ ಕುಸಿನ ಅದನ್ನ ಪುನಿಂಗ್ ಥಗೊತ್ಕಿ ಲಂದಮ್ ಅಸಿಗೆ ಅಯಿಬ ಅಯಿಬ ಸಿಂಗ್ ಪುನಿಂಗ್ ಥಗೊತ್ತುನ ಮಣಿಪುರ್ ಸಾಹಿತ್ಯ ಸಮಿತಿ ಥೌಬಾಲ್ನ ಚಹಿ ಅನಿ ಅನಿ ಕಾನರಗ ಪೀಬ ಅಯಿಬ ಸಿಂಗ್ಗೆ ಮನ ಎಂಥೋಪಗೆ ಥೊರಮ್ ಅಸಿ ಥೌಬಾಲ್ ಕಾಲೇಜ್ಗೆ ಮಲ್ಟಿಪರ್ಪಸ್ ಹಾಲ್ದ ಪಾಂಗ್ತೊಕ್ರೆ ಥರಮ್ ಅದುದ ಅಯಿಬ ಅಯಿಬಿ ತರಮಾಥೊಯ್ದ ಮನ ಪಿದುನ ಪುನಿಂಗ್ ಥಗೊತ್ಕಿ ಇಲ್ಲೋಯ್ನ ಥೌಬಾಲ್ ಜಿಲ್ಲಾಗ ಮನುಂಗ್ದ ಲೈಬ ಲೈಕಿದ್ರಬ ಅಯಿಬ ಅಯಿಬಿ ಸಿಂಗ್ಗೆ ಮಫಮ್ದ ಮಿನಿಟ್ ಅನಿ ತುಮಿನ ಲೇತುನ ಇಕಾಯ್ ಕುಮ್ನಬ ಉತ್ಕಿ ಲಿಯಾಂಗ್ವೈ ನಗ ಮಿಸಮ್ ತರು ಹಾಕಿಬ ಥೌಕ್ತು ಅದುಗೆ ಅಚುಂಬ ವಾಯಲ್ ಫಂಗಲು ಹಾಯ್ನಂಗಸಿ ಸಂಗಾಯ್ ಪುರ ಕಬುಯ್ ಕುಲ್ದ ಮಿಯಾಮ್ನ ವಕಟ್ ಮಿಫಮ್ ಚತಕ್ರೆ ವಕಟ್ ಮಿಫಮ್ ಅದು ಜಾಯಿಂಟ್ ಟ್ರಾವೆಲ್ ಕೌನ್ಸಿಲ್ಗೆ ಮುಖಾದ ಜಸ್ಟಿಸ್ ಫಾರ್ ಸಿಕ್ಸ್ ಸೆನ್ಸ್ ಆಫ್ ಕೌಬ್ರು ಜಾಯಿಂಟ್ ಕಮಿಟಿನ ಮಪುಂಗ್ ಇವ ಥೌಕ್ದಾಂಗ್ಲೂನ ಚತರಕ್ಪ ಖೊಂಗ್ಸಂಗೆ ಸರುಕ್ ಅಮ ಓಯ್ನ ಪಾಂಗ್ತೊಪ್ಪನಿ ಖೊಂಗ್ಸಂಗ್ ಅದು ದಸರು ಯಾಕಿಬ ಸಿಂಗ್ನ ಮಿಚಮ್ ಹಾಪದ ಚೆನ್ನಬ ಮಿಯೋಯ್ ಸಿಂಗ್ ಫಾದುನ ಚೈರಾಕ್ ಪಿಯು ಸಸ್ಪೆನ್ಷನ್ ಆಫ್ ಆಪರೇಷನ್ ಸುಖುದಕ್ತ ಲೊಕ್ತೋ ಹಾಯ್ಬ ಯಾವ್ನ ತೊಂಗಾನ್ ತೊಂಗಾಂಬ ವರುಳ್ ಸಿಂಗ್ ಥಾಬ ಪ್ಲೇಕಾರ್ ಸಿಂಗ್ ಸು ಸಿ ನಕಿ ಬ್ರಿಕ್ಸ್ ಲೈಬಾಸಿಂಗ್ ಲುಚಿಂಬ ಸಿಂಗ್ ಒಬ್ಬ ಎಂಟಿ ಡ್ರಗ್ ಏಜೆನ್ಸಿಸ್ಗೆ ನಿಮಿತ್ ನಿಮಿ ಚೆತ್ತಗಾದವ ಮಿಫಮ್ ಹಯಂಗ್ದಗೆ ಗುವಾಹಟಿದ ಹೊರಗನಿ ಹೋಮ್ ಅಫೇರ್ಸ್ ಮಂತ್ರಾಲಯನ ಹಾಯ್ ಮಿಫಮ್ ಅದುದ ಬ್ರಿಕ್ಸ್ಗೆ ಸದಸ್ಯ ಲೈಬಾಕ್ ಸಿಂಗ್ಗೆ ಎಂಟಿ ಡ್ರಗ್ ಏಜೆನ್ಸಿಸ್ಗೆ ಮಕೋಕ್ ಸಿಂಗ್ ಅಮಸುಂಗ್ ಮಕೋಕ್ ತೊಂಬ ಆಫೀಸರ್ಸ್ಗೆ ಡ್ರಗ್ ಕಂಟ್ರೋಲ್ ಏಜೆನ್ಸಿಸ್ಗೆ ಮರಕ್ತ ತೆಂಗ್ಬಾಂಗ್ ಪಿನ್ನಬ ಹೆಂಗೆತ್ನಬಗೆ ಮತಾಂಗ್ದ ಖನಗನಿ ಮಿಫಮ್ ಅಸಿದ ಆಪರೇಷನ್ ಚೆತ್ತಬದ ತೆಂಗ್ಬಾಂಗ್ ಪಿನ್ನಬ ಇಂಟೆಲಿಜೆನ್ಸ್ಗೆ ಪಾವು ಪಿತೋಪ ಸಿಂಗ್ ತೊಂಡಬ ಕೆಪಾಸಿಟಿ ಬಿಲ್ಡಿಂಗ್ ಅಮದಿ ಪುನ್ನ ದಾಯಿತ್ಯ ಲಂಗುವಿನದನ್ನ ಡ್ರಗ್ಗ ಮರಿ ಲೈನಬ ಕೇಳಪ್ಪ ಕೆ ಅಮಪುಂಫಾನ ಮಯೋಕ್ನಬ ಗಮನವಿಗೆ ಮತಾಂಗ್ದ ಒಲಿ ಚಾನಗನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನಿಮಿತ್ತ ತರುಣಿಗೆ ಲೇಬ ಅವನಿಗೆ ಖೊಂಚಿಟ್ ಹೆಂಗ್ದಗೆ ಹೊರಗನಿ ತಾಸಿಗೆ ತರುಕ್ತಗಿನ ನಿಪಾನ್ ಫಾವುನ ಇಂಡೋನೇಷ್ಯಾದ ನಿಪಾನ್ದಗೆ ತರ ಫಾವುನ ಆಸ್ಟ್ರೇಲಿಯಾದ ಅಮಸುಂಗ್ ತರಾದಗಿನ ತರ ಮತ್ತೊಯ್ ಫಾವುನ ನ್ಯೂಜಿಲೆಂಡ್ ಚೆಕ್ಕನಿ ಮಾಕಿ ಲೇಬ ಅವನಿಗೆ ಖೊಂಚಿಟ್ ಮನುಂದ ಶ್ರೀ ಮೋದಿನ ಭಾರತ್ ಅಮಸುಂಗ್ ಲೇಬ ಅಹುಂ ಅಸಿಗೆ ಮರಕ್ತ ತೆಂಗ್ಬಂಗ್ ಪಿನ್ನಬ ಯಾವ್ನ ತೊಂಗಾನ್ ತೊಂಗಾಂಬ ಹಿರಂಕೆಯಾದ ವಾರಿಶಾನಗನಿ Sarkana tilau thari balomis degi tilau lebigi mamal cha da tarahum de hingale hana quintal ama dalupalising ama chani pan humbudra manga piramba adu hojik lupalising ani chamukon manga pirgani consumer affairs food and public distribution mantralo in hai nongno mamal hengala pasina lomi singe sentok hengaran bagalona sarkana changwangna tilau lesin banga malagani agriculture and farmers welfare department ki anishuba advance estimate matu ina lesing ani kumanga kuntor ki oina tilau metric ton la chohum sumna tarit ki mathak ta puthokloba yai haina panari Mantralo ne hai Maharashtra, Madhya Pradesh, amachung Gujarat te tilau marang kaina paishin dunna thamle tilau gi mamal asi lebak sin bagi oina changchatta kilogram amadalupa kuntra matoi gi changde leri pawle seri

ಹೈನಿಂಗ್ ಬದಿ ಕಯಾನಿ ಹಾಯಿಗೆ ಸುಖಲ್ಲಿ ಖನ್ನ ಖನ್ನ ಖಲ್ಲಗಲೆ ಹೋಗಂಗಾಗ್ತಾನೆ ಐಗಿ ಪುಕ್ನಿಂಗ್ ಐಗಿ ಥಮೋಯ್ ಐಗಿ ವಕಲ್ ನಕೊಯ್ ಮಸೇಲ್ ತಕ್ಕನೈ ಕಾಂಬಿನವ ಮಹಕ್ ಲೈರಿಂಗೈ ನಕೊಯ್ಗೆ ಅಪಾಂಬ ಅನಿಂಬ ವಹೈದಿ ಅಮತ್ತಸು ಹೈನ ಹೋಗಂಗಂದೆ ಯೇಂಗ್ಬ ತಮಗ್ ಯೇಂಗ್ಲಗ ನದೋಮ್ ತುಮಿನ್ ನಸಿಸೋದುಮಗ್ ಲೈ ಹೌರೆದ್ರಾ.

ಅದೊಂಗಿ ಕುತ್ತ ಲುಪಾ ಲಿಸಿಂಗ್ ಕುನ್ ಮರಿ ಲೈ ಹೈನ ಲೋಬಿಯು. ಮಧುದಗಿ ಸ್ವಪ್ನಗಿ ಲುಪಾ ಚಾಮಖ ಅರೆಂಬದ ಮಾಂಗೌರೆ ತಹೌರೆ ಹೈನ ಲೌರಸಿ. ಮಧುಗೆ ನುಮಾಯ್ತಬ ಸೌನಿಂಗ್ ಬದುನ ಲೆಂಹೌರಿ ಬಂದ ಹಾಕಿ ಲುಪಾ ಲಿಸಿಂಗ್ ಕುನಮ್ದೊಯ್ ಜಮಾಪನದು ಹೊಂದೋ ಕೀಗದ್ರ ನತ್ರಗ ಮಂಗನ್ ಕೀಗದ್ರ ವಹಂಗ್ಸಿಗೆ ಪೌಕುಂ ಅದೊಂದು ಸಿನಸಗೆ ಅದೊಂಗಿ ಪೌಕುಂ ಫಂಬಿರಂ ಲಗನ್ನಿ ಹೈನ ಖನ್ಸಿ. ಕರಂಬ ಮಿಯೋಯ್ನ ಕನಾನ ಅರೆಂಬದ ಲೆಂಹೌರಿಬ ಯಾಮ್ಲಬ ಸೆಂಬ ಮಧು ಮಂಗಲಂಗನಿ. ಮತ ವಸುಮ್ನ ನೋಮಗಿ ಪುನ್ಸಿದ ಮೆಕ್ಕುಪ್ ಖರ ಮೆನಿತ್ ಖರ ನುಂಗಾಯ್ತಬ ಅಸಾವುಬ ನುಂಗ್ನಾಂಗ್ಬ ಖರ ತೆಂಗೈ ಹಾಯ್ದುನ ನಸಿ ಐದಿ ಮೋದ್ ಆಫ್ ಯಾಮ್ನ ಓಯಿರೆ ಹೈರಗ ಸಾಂಗ್ಲಬ ಮಮ್ಮಲ್ ಯಾಮ್ಲಬ ಪುಂಕುನ್ ಮರಿ ಅರೆಂಬದ ಮಂಗನ್ಬದಿ ಅಸುಂಬ ಕುಂಥಾಂಗ್ ಓಯ್ಗದ್ರನೆ. ಮಿಯೋಯ್ಬನ ಸೆಂಜಬ ಥಾಕ್ ಚನ ಪಥಾಪ್ನ ನಂಗ್ ಐ ಖೆನ್ನರೆ ಹಾಯ್ರಗಸು ಸೆಂಬಿಬ ಮಪ್ಪುಗಿ ಕುಸೆಂದದಿ ಅಮ್ಮತ್ತನಿ. ಮೆತ್ಕುಪ್ ಅಮ್ಮ ಖೆನ್ನದನ ಅಹಿಂಬ ಜೀವ ಪುಂಬದ ನೋಮುಗಿ ಮತಂ ಪೀರಿ ತಾಂಗ್ಬದಗಿ ತಾಂಗ್ಬದಿ ಮತಂ ಮಹಾಗ್ನಿ ಹೈನೆ. ನೋಮದಿ ಅರೆಂಬದ ಮಾಂಕ್ರಬ ಹೌಕ್ರಬ ಮತಂ ಸಿಂಧುಗಿದಮಗ್ ನಿಂಗಂದನ ತಕ್ಸಿ ಸೋಂಜಬ ನತ್ತನ ಕರೀಸು ಪಾಯ್ ಲೈರೋಯ್. ನಸಿ ಹೌಸಿಕ್ ಹಾಯ್ಬ ಮಹಾಕ್ಪು ಕುಪ್ನ ನುಂಗ್ಸೀನ ಸೆನದುನ ಮತಂಗಿ ಹೀದ ತೋಂಗ್ದುನ ನುಂಗಾಯಿರಬ ಇಥತ್ ಅಮದ ಯೌಮದವ.

ಮಸಿನಸು ಲೋಯ್ದ್ರಿ ಲೋಯ್ವಸು ನಾಯ್ರೋಯ್ ಸುಮತ್ಪಸು ಹೇಳಿ ನುಂಗ್ಸಿವಸು ಹೇಳಿ ನಂಗಿನಿ ಹಾಯ್ಬು ಕೊದಿಂಪಸೈ ನಂಗಿನಿ ಹಾಯ್ಬು ಪುಂಬ ನುಂಗ್ಸಿ ನಂತುವು ಸೋನ್ಮದ ಕೌಗಂಗ್ನವು ಕೋಕ್ಲೆ ನಂತುವು ಸೈಧಾರಗ ಸೊಕ್ತವ ಭಾವ ಗುಂಪಾವ್ರೆ ನಂಗಿ ವಾರಿ ಈವದ ಅರೋಯ್ವ ಲೈತ್ರವಲ ಮಾಯಿಸಿಂಗಸಿದ ತಾರಿವ ನಂಗಿ ನುಂಗ್ಸಿ ಸಕ್ತಂ ಎಂಗ್ಸೆರಗ ಅಮುಕ್ ಸ್ವಾಯ್ನಿಂಗಿ ಸೊಯ್ಸೈನರ ವಿ ಸಂಲಾಂಗ್ಲಕ್ತಗಿ ಲೋನ್ನ ಎಂಗ್ಲಪ್ಪ ಮಿತಿಯಂದುನ ಕರಿ ಪೌಖೋಂಗ್ನೋ ಸನಿಂಗ್ಲಿವಾ.